ಸುಮಿತ್ರ ತನಯಡು ಲಕ್ಷ್ಮಣ ಸ್ವಾಮಿ ಕೈಕಮ್ಮ ತನಯಲೋ ಭರತ ಶೇತ್ರಕುಲೋ ಸುಮಿತ್ರ ತನಯಲೋ ಭರತ ಶೇತ್ರಕುಲೋ ಹೈವಜ್ಯ ವಾರೇಮಿ ವೇಲು ಚುಂಡಂಗ.